ewo Yesu Kristo den mo yeda wase yeda wase yeda wase yeda wase o ye tuntum di ye maudi so ewo Yesu Kristo den mo wo won hwe so pa wo de hwe wo ma o ewo hobam bokesia wo de eto wo ma so ena senka odi.